0: मिनट में पेनल्टी से गोल दागकर बेल्जियम को 3-2 की रोमांचक जीत दिलाई। राउंड ऑफ 32 के मैच में सह मेजबान अमेरिका ने आज सुबह बोस्निया और हर्जेगोविना को नॉकआउट राउंड में 2-0 से हराकर 2002 के बाद पहली जीत दर्ज की। अब अमेरिका का मुकाबला बेल्जियम से होगा। घरेलू शेयर बाजार में आज दोपहर के सत्र में सेंसेक्स 402 अंक के साथ 77,325 के उच्चतम स्तर पर और निफ्टी 129 अंक बढ़कर 24,135 पर आ गया। अंत में मुख्य समाचार एक बार फिर। प्रधानमंत्री नरेंद्र मोदी और जापान की प्रधानमंत्री सनाए तकाइची के बीच वार्षिक शिखर सम्मेलन स्तर की बातचीत। दोनों देशों के बीच आर्थिक और ऊर्जा सुरक्षा, फार्मास्यूटिकल्स और एआई सहित कई समझौते हुए। श्री मोदी ने कहा, भारत जापान के द्विपक्षीय संबंध समय की कसौटी पर खरे उतरे। संयुक्त राष्ट्र महासभा में अंतर्राष्ट्रीय आतंकवाद पर व्यापक सम्मेलन को लेकर भारत के प्रस्ताव को एक बार फिर से समर्थन मिला। जम्मू के भगवती नगर आधार शिविर से तीर्थयात्रियों के पहले जत्थे के रवाना होने के साथ ही श्री अमरनाथ जी यात्रा शुरू। दक्षिण पश्चिम मानसून की दिल्ली में दस्तक, उत्तरी तथा पश्चिमी राज्यों के कुछ हिस्सों में आगे बढ़ा। इसके साथ ही दोपहर समाचार का ये अंक समाप्त हुआ। नमस्कार।
1: आकाशवाणी ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳುವಿರಿ ಕಸ್ತೂರಿ ಕನ್ನಡ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರತ್ನ ಅರ್ಚಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ವನಮಹೋತ್ಸವದ ಕುರಿತಾಗಿ ವಿಶೇಷ ಚರ್ಚಾ ಕಾರ್ಯಕ್ರಮ ಹಾಗೂ ಚಿತ್ರಗೀತೆ. ಶ್ರೋತೃಗಳೇ, ಮರಗಳು ಪ್ರಕೃತಿಯ ಅಮೂಲ್ಯವರ. ಅವು ನಮಗೆ ಜೀವದಾಯಕವಾದ ಆಮ್ಲಜನಕವನ್ನು ನೀಡುವುದರ ಜೊತೆಗೆ ಪರಿಸರದ ಸಮತೋಲನವನ್ನು ಕಾಪಾಡಿ ಜೀವ ಸಂಕುಲದ ಉಳಿವಿಗೆ ಆಧಾರವಾಗಿವೆ. ಆದರೆ ಅರಣ್ಯನಾಶ, ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯಗಳು ಇಂದು ನಮ್ಮ ಮುಂದಿರುವ ದೊಡ್ಡ ಸವಾಲುಗಳು. ಇಂಥ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಮೊದಲ ವಾರದಲ್ಲಿ ವನಮಹೋತ್ಸವವನ್ನು ಆಚರಿಸಿಕೊಳ್ಳಲಾಗುತ್ತದೆ. ಈ ವರ್ಷದ ವನಮಹೋತ್ಸವಕ್ಕೆ ಮತ್ತಷ್ಟು ಅರ್ಥಪೂರ್ಣತೆಯನ್ನು ನೀಡುವಂತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನು ಪ್ರೀತಿಯಿಂದ ಪೋಷಿಸೋಣ ಎಂಬುದು ಈ ಅಭಿಯಾನದ ಸಂದೇಶ. ಇದು ತಾಯಿಯ ಮೇಲಿನ ಪ್ರೀತಿಯ ಜೊತೆಗೆ ಪ್ರಕೃತಿಯ ಮೇಲಿನ ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಒಂದು ಗಿಡ ನೆಡುವುದು ಕೇವಲ ಇಂದಿನ ಕೆಲಸವಲ್ಲ, ಅದು ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯ ಮತ್ತು ಸುಂದರ ಭವಿಷ್ಯವನ್ನು ನೀಡುವ ಸಂಕಲ್ಪ ನಮ್ಮದಾಗಬೇಕು. ಅಲ್ಲವೇ ಸ್ನೇಹಿತರೆ, ವನಮಹೋತ್ಸವದ ಕುರಿತಾಗಿ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಈಗ ಕೇಳೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಶ್ರೀಮತಿ ವಿದ್ಯಾ ದೇಶಪಾಂಡೆ ಮುಖ್ಯೋಪಾಧ್ಯಾಯರು, ಶ್ರೀಮತಿ ಉಷಾ ಜೋಶಿ, ಶ್ರೀಮತಿ ಕೃತಿಕಾ.
2: ಸ್ನೇಹಿತರೇ ನಮಸ್ಕಾರ. ಜುಲೈ 1 ರಿಂದ 7 ರವರೆಗೆ ದೇಶಾದ್ಯಂತ ವನಮಹೋತ್ಸವ ವಾರವನ್ನು ಆಚರಿಸಲಾಗುತ್ತಿದೆ. ಪರಿಸರ ಸಂರಕ್ಷಣೆ, ಹಸಿರು ಸಂಪತ್ತಿನ ವೃದ್ಧಿ ಹಾಗೂ ಮರಗಳ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ವಿಶೇಷ ವಾರವನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಆಕಾಶವಾಣಿ ಕಸ್ತೂರಿ ವಾಹಿನಿ ಕೇಂದ್ರಕ್ಕೆ ಆಗಮಿಸಿರುವ ಖಾಸಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿದ್ಯಾ ದೇಶಪಾಂಡೆ ಅವರು ಹಾಗೂ ಶ್ರೀಮತಿ ಉಷಾ ಜೋಶಿಯವರು ವನಮಹೋತ್ಸವದ ಮಹತ್ವ, ಮರ ನೆಡುವಾಗ ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳು, ಅದರ ಪ್ರಯೋಜನಗಳು ಹಾಗೂ ಪರಿಸರದ ಮೇಲಿನ ಅದರ ಪರಿಣಾಮಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ಅವರಿಂದಲೇ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ನಮಸ್ಕಾರ ವಿದ್ಯಾ ಮೇಡಮ್.
3: ನಮಸ್ಕಾರ ಉಷಾ ಜೋಶಿ ಮೇಡಮ್. ಮೊದಲು ವನಮಹೋತ್ಸವದ ಕುರಿತು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಶ್ರೋತೃ ಮಿತ್ರರೊಂದಿಗೆ ಹಂಚಿಕೊಳ್ಳಿ ವಿದ್ಯಾ ಮೇಡಮ್.
4: ನಮಸ್ಕಾರ ಶ್ರೋತೃ ಬಂಧುಗಳೇ, ನನ್ನ ಹೆಸರು ವಿದ್ಯಾ ದೇಶಪಾಂಡೆ. ನಾನು ಖಾಸಗಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ದಿವಸ ನಾವು ವನಮಹೋತ್ಸವದ ಬಗ್ಗೆ ಮಾತನಾಡಲು ಇಲ್ಲಿ ಬಂದಿದ್ದೇವೆ. ಸರಿ, ಮೊದಲು ನಾವು ವನಮಹೋತ್ಸವ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. ಸಸಿಗಳನ್ನು ನೆಡುವುದರ ಮೂಲಕ ಜಗತ್ತಿನಾದ್ಯಂತ ಅಥವಾ ನಮ್ಮ ದೇಶದಾದ್ಯಂತ ಸಸಿಗಳನ್ನು ನೆಡುವುದರ ಮೂಲಕ ಆಚರಿಸುವ ಹಬ್ಬವೇ ವನ ಮಹೋತ್ಸವ. ಇದನ್ನು 1950

0: 1920ರಲ್ಲಿ ಭಾರತದ ಆಗಿನ ಕೃಷಿ ಸಚಿವರಾಗಿದ್ದ ಡಾಕ್ಟರ್ ಕೆಎಂ ಮುನ್ಷಿ ಅವರು ಈ ಪರಿಸರ ಸ್ನೇಹ ಆಚರಣೆಯನ್ನು ಆರಂಭಿಸಿದರು. ಈ ಉತ್ಸವವನ್ನು ಪ್ರತಿ ವರ್ಷ July 1-7 ಆಚರಿಸಲಾಗುವುದು.
1: ಹೌದು ಮೇಡಮ್, ಸರಿಯಾಗಿ ಹೇಳಿದ್ರಿ. ಈ ವನ ಮಹೋತ್ಸವ ಅಂದ್ರೇನೆ ಒಂದು ಹಬ್ಬ, ಉತ್ಸವ ಎಂದು ನೀವು ಹೇಳಿದ್ರಿ. ಉತ್ಸವ ಎಂದ್ರೆ ಒಂದು ಮನಸ್ಸಿಗೆ ಆಹ್ಲಾದ ನೀಡುವಂತಹ ಒಂದು ಶಬ್ದವಾಗಿದೆ. ವನ ಅಂದ್ರೇನು ಕೂಡ ಒಂದು ಖುಷಿ ನೀಡುವ ಶಬ್ದನೇ ಆಗಿದೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ವನ ಮಹೋತ್ಸವವು ಇದು ಮರಗಳನ್ನು ನೆಡುವ ಮೂಲಕ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ ಅಂತ ಹೇಳಬಹುದು. ಈ ತರಹದ ಉತ್ಸವವನ್ನು ಮಾಡುವುದರಿಂದ ಮಾನವನಿಗೆ ಮರಗಳ ಮಹತ್ವ ತಿಳಿಸುವುದರ ಜೊತೆಗೆ ಭೂಮಿಯನ್ನು ಹಸಿರಾಗಿಡಲು ಎಲ್ಲರನ್ನೂ ಪ್ರೇರೇಪಿಸುತ್ತದೆ ಅಂತ ನನ್ನ ಅನಿಸಿಕೆ.
0: ಹೌದು, ನಿಜವಾಗಲೂ ಸರಿಯಾಗಿ ಹೇಳಿದ್ರಿ ಉಷಾ ಅವರೇ. ಈ ವನ ಮಹೋತ್ಸವವು ಪರಿಸರವನ್ನು ಸ್ವಚ್ಛವಾಗಿಡುತ್ತದೆ ಮತ್ತು ಆಮ್ಲಜನಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ವನ್ಯ ಜೀವರಾಶಿಗೆ ಆಶ್ರಯ ನೀಡಲು ಕೂಡ ಸಹಾಯ ಪಡುತ್ತದೆ. ಹಾಗೂ ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಹೇಳ್ತಾರಲ್ಲ, ಅದು ಕೂಡ ಏರಿಕೆಯನ್ನು ತಡೆಯಲು ಮತ್ತು ಮಳೆಯ ಪ್ರಮಾಣವನ್ನು ಹೆಚ್ಚಿಸಲು ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಯುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ.
1: ಮರಗಳನ್ನು ಬೆಳೆಸುವುದು ಮುಖ್ಯ ಉದ್ದೇಶ ಅಂದ್ರೆ ಆಮ್ಲಜನಕ ಉಳಿಸಿಕೊಳ್ಳುವುದು. ನಮ್ಮ ಈ ಮುಂದಿನ ಪೀಳಿಗೆಗೆ ಇದರ ಅವಶ್ಯಕತೆ ಬಹಳ ಇದೆ ಅಂತ ಹೇಳಬಹುದು. ಇದರಿಂದ ಎಲ್ಲಾ ಜೀವರಾಶಿಗಳಿಗೆ ಇದು ಒಂದು ಅಮೃತವಿದ್ದಂತೆ ಅಂತಾನೂ ಹೇಳಬಹುದು. ಆಮ್ಲಜನಕವಿಲ್ಲದೆ ನಮ್ಮ ಜೀವನ ಇಲ್ಲವೇ ಇಲ್ಲ. ಯಾವ ರೀತಿ ಮರಗಿಡಗಳು ತಮ್ಮ ಒಂದು ಆಕ್ಸಿಜನ್ ಹೊರಗಾಕಿ ಇಂಗಾಲದ ಡೈಆಕ್ಸೈಡ್ ಅನ್ನು, ನಾವು ಜೀವರಾಶಿಗಳು ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ ಅನ್ನು ಅವುಗಳು ತೆಗೆದುಕೊಂಡು ಆಮ್ಲಜನಕವನ್ನು ನಮಗೆ ಯಾವ ರೀತಿ ಕೊಡುತ್ತವೆ, ನಾವು ಮನುಷ್ಯರು ಸ್ವಾರ್ಥಿಗಳು ಆಗಿ ಎಲ್ಲ ಮರಗಿಡಗಳನ್ನು ಕಡಿದು ನಮ್ಮ ಒಂದು ಆರಾಮಿ ಜೀವನವನ್ನು ಮಾಡುವುದಕ್ಕಾಗಿ ನಾವು ಗಿಡ ಮರಗಳನ್ನು ಕಡಿತಾ ಇದ್ದೇವೆ, ನಮ್ಮನ್ನು ನಾವೇ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ನನಗನ್ನಿಸ್ತದೆ.
0: ಹೌದು, ನಿಜ ಉಷಾ ಅವರೇ, ನೀವು ಹೇಳಿದ್ದು ನಿಜವಾಗಿ ಇದೆ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರಗಳನ್ನು ಕಡಿತಾನೆ. ಈಗ ಮರದ ಅರಣ್ಯಕ್ಕಿಂತ ನಮ್ದು ಕಾಂಕ್ರೀಟ್ ಅರಣ್ಯ ಆಗಿಬಿಟ್ಟಿದೆ. ಈಗ ಎಲ್ಲಿ ನೋಡಿದಲ್ಲೂ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಆದ್ರಿಂದ ಏನಾಗ್ತದೆ, ನಮ್ಮ ಕಾಲ ಮೇಲೆ ನಾವೇ ಕಲ್ಚಲ್ಕೊಂಡು ಆಮೇಲೆ ನೋಡಪ್ಪ ಹಿಂಗಾಯ್ತು ನಮಗೆ ಅಂತ ಅನ್ನೋ ಪರಿಸ್ಥಿತಿ ಬಂದಿದೆ. ಈಗ 4-5 ವರ್ಷದ ಹಿಂದೆ ಆಗಿತ್ತು, ನೋಡಿದ್ರಲ್ಲ ನೀವು ಕೇದಾರ್ನಲ್ಲಿ ಯಾಕಾಯ್ತು, ಈ ಗಿಡ ಮರಗಳನ್ನು ಕಡಿಯೋದ್ರಿಂದನೇ ಆಯ್ತು. ಎಂತ ದೊಡ್ಡ ಆಘಾತ ಆಯ್ತು, ಜೀವರಾಶಿ ಎಲ್ಲ ಸಾಯ್ಲಿಕ್ಕೆ ಕಾರಣ ಆಯ್ತು.
1: ವೈಪರೀತ್ಯ. ಹೌದು,
0: ಅದರಿಂದ ನಾವು ನಮ್ಮದನ್ನ ನಾವು ಕಳ್ಕೊಳಿಕತ್ತೇವಿ.
1: ಹೌದು,
0: ಕಾಡು ಉಳಿಸೋದು ನಮ್ಮ ಕೈಯಲ್ಲಿದೆ.
1: ಹೌದು,
2: ಹಾಗಾದರೆ ನಾವು ಪರಿಸರವನ್ನು ಹೇಗೆ ಸಂರಕ್ಷಿಸಬಹುದು ಮೇಡಮ್?
0: ಅದೇನಂದ್ರೆ ಕೇವಲ ಮರಗಳನ್ನು ನೆಡುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೆ ಹಸಿರು ಪರಿಸರವನ್ನು ಉಳಿಸಿ ನಾವು ಮಾಡೋ ಕೆಲಸ ಅಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ಗಿಡಗ ಮರಗಳಿಂದ ಪ್ರಾಧಾನ್ಯತೆ, ಅದರಿಂದ ಏನು ಉಪಯೋಗ ಇದೆ ನಮಗೆ ಅನ್ನೋದನ್ನ ಅವರಿಗೆ ತಿಳಿಸಿಕೊಡಬೇಕಾಗಿದೆ.
1: ಹೌದು ಮೇಡಮ್, ಮಾನವನ ಒಂದು ಅತಿಯಾದ ಆಸೆ ಮತ್ತು ಕೈಗಾರಿಕೀಕರಣದಿಂದ ಉಂಟಾಗುವ ಪರಿಸರ ಅವನತಿಯನ್ನು ತಡೆಯಲು ಮತ್ತು ಸಮತೋಲನವನ್ನು ಕಾಪಾಡುವುದು ನಮ್ಮೆಲ್ಲರ ಅತ್ಯಗತ್ಯವಾಗಿದೆ. ಪರಿಸರ ಸಂರಕ್ಷಣೆ ಎಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಂದರೆ ಗಾಳಿ, ನೀರು, ಮಣ್ಣು, ಅರಣ್ಯ, ಪ್ರಾಣಿ ಸಂಕುಲಗಳನ್ನು ಉಳಿಸಿ ಮಾಲಿನ್ಯವನ್ನು ತಡೆಗಟ್ಟಿ ಮುಂದಿನ ಪೀಳಿಗೆಗಾಗಿ ಜೀವ ವೈವಿಧ್ಯತೆಯನ್ನು ಕಾಪಾಡುವ ಪ್ರಕ್ರಿಯೆ ಇದಾಗಿದೆ. ಮತ್ತು ಇದು ಯಾವ ರೀತಿಯಾಗಿ ಹಂತವಂತವಾಗಿ ನಮ್ಮ ಈ ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ ಅಂತಂದ್ರೆ, ಹವಾಮಾನದ ಬದಲಾವಣೆ ಆಗ್ತಾ ಇದೆ, ಓಜೋನ್ ಪದರದ ಸವಕಳಿ, ಅರಣ್ಯ ನಾಶ ಮತ್ತು ವನ್ಯಜೀವಿಗಳ ನಾಶದಂತಹ ಜಾಗತಿಕ ಸಮಸ್ಯೆಗಳಿಂದಾಗಿಯೂ ಸಹ ಪರಿಸರ ದಿನೇ ದಿನೇ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎನ್ನಬಹುದು.
0: ಹೌದು ಉಷಾ ಅವರೇ, ನಿಜವಾಗ್ಲೂ ಇದು ಈಗ ಮುಂದೆ ನೋಡಿದ್ರೆ ನಮಗೆ ಭವಿಷ್ಯ ಹೆದರಿಕೆ ಆಗ್ತಾ ಇದೆ. ಮುಂದೆ ಎಲ್ಲಿಗೆ ಹೋಗುತ್ತಪ್ಪ ಇದು, ಮುಂದಿನ ಪೀಳಿಗೆಗೆ ಹೇಗಿರುತ್ತೆ ಎನ್ನುವ ಒಂದು ಭಯ ನಮ್ಮಲ್ಲಿ ಹುಟ್ಟಲಿಕತ್ತದೆ. ಈಗ ಅದನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವುದು. ಈಗ ಒಂದು ವಾರ ಮಾಡೋದಂದ್ರೆ July 1-7 ಅಂತ. ಈಗ ನಾವು ಏನ್ ಮಾಡ್ಬೇಕು, ಮಕ್ಕಳಿಗೆ ಹುಟ್ಟಿದ ಹಬ್ಬಕ್ಕೆ ಅಂತ ಏನೋ ಒಂದು ಕಾಣಿಕೆ ಕೊಡ್ತೀವಿ, ಅದ್ರ ಬದಲು ನಾವು ಸಣ್ಣದೊಂದು ಸಸಿ ತಂದು ಕೊಡ್ಬೇಕು ಮಕ್ಕಳಿಗೆ. ಇದನ್ನ ನೆಡ್ರಪ್ಪ, ನಿಮ್ ಮನೆಯೊಳಗ ನೆಡ್ರಿ, ಜಾಗ ಇದ್ರೆ, ಇಲ್ಲಾಂದ್ರೆ ಸ್ಕೂಲ್ಗೆ ಹೋಯ್ದು ಅಲ್ಲಿ ನೆಡ್ರಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ನಾವು. ಅದರಿಂದ ಅವ್ರಿಗೆ ಖುಷಿ ಆಗ್ತದ, ಹೊರೇ ನಾನು ಗಿಡ ನೆಟ್ಟೆ, ಅದನ್ನ ನೀರ್ ಹಾಕಿದೆ, ಅದ್ ಬೆಳೀತು, ದೊಡ್ಡದಾಯ್ತು ಅನ್ನೋದಂತೂ ಆನಂದನು ಬರ್ತದ ಅವನ ಹತ್ರ. ಅದರಿಂದ ನಾವು ಒಂದು ಅವನಿಗೆ ಬೆಳೆಸಲಿಕ್ಕೆ ಒಂದು ಕಾರಣ ಆಗ್ತದ.
1: ಸರಿಯಾಗಿ ಹೇಳಿದ್ರಿ. ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂತೆ ಮಕ್ಕಳಲ್ಲಿ ನಾವು ಒಂದು ಪ್ರಾರಂಭದಿಂದಲೇ ಈ ಒಂದು ಅಭ್ಯಾಸವನ್ನು ಹಾಕಿದ್ರೆ ಆ ಮಕ್ಕಳಿಗೂ ಒಂದು ಅವಗಾಹನೆ ಮೂಡುತ್ತದೆ ಪ್ರಾರಂಭದಿಂದಲೇ. ಆ ರೀತಿಯಿಂದ ನಮ್ಮ ಸಮಾಜವು ಅಭಿವೃದ್ಧಿ ಹೊಂದುತ್ತದೆ ಅನಿಸ್ತದೆ ಮೇಡಮ್.
2: ಅದೇ ರೀತಿಯಾಗಿ ಸಮಸ್ಯೆಗಳನ್ನು ಗುರುತಿಸುವುದು ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗೆ ಪರಿಸರವನ್ನು ರಕ್ಷಿಸಲು ಸಂಘಟಿತ ಪ್ರಯತ್ನಗಳ ಅಗತ್ಯವನ್ನು ಹೇಳುತ್ತದೆ.
0: ಹೌದು, ನಿಜ ನೀವು ಹೇಳಿದ್ದು.
1: ಇನ್ನೊಂದು ಅಂದ್ರೆ ಇದರಿಂದ ಇಂದಿನ ಜಗತ್ತಿನಲ್ಲಿ ಕೈಗಾರಿಕಾ ಕ್ರಾಂತಿ, ವಾಹನಗಳ ಹೆಚ್ಚಳ, ರಾಸಾಯನಿಕಗಳ ಬಳಕೆ ಇವೆಲ್ಲ ಕಾರಣದಿಂದಾಗಿ ದಿನದಿಂದ

0: ದಿನದಿಂದ ದಿನಕ್ಕೆ ಒಂದು ನಮ್ಮ ಪರಿಸರ ಹಾಳಾಗ್ತಿದೆ ಅಂತ ನೀವು ಹೇಳಿದ್ರಿ. ಈ ಪ್ರಕೃತಿಯ ಸಮತೋಲನ ಬದಲಾಗುತ್ತಿರುವುದರಿಂದ ತಾಪಮಾನ ಏರಿಕೆ ಆಗ್ತಾ ಇದೆ. ನೀವು ಹೇಳಿದ್ರಿ ಕೇದಾರನಾಥ್ನಲ್ಲಿ ಪ್ರವಾಹ ಬಂದು ಬರ ಮಳೆ, ಈ ಮಳೆಯ ಅಸಮರ್ಪಕತೆ. ಈಗ ಒಂದು ಮೊದಲಿನ ಕಾಲದಲ್ಲಿ ಒಂದು ಕಾಲ ಇತ್ತು, ಈ ಋತುವಿನಲ್ಲಿ ಮಳೆ ಆಗುತ್ತದೆ, ಈ ಋತುವಿನಲ್ಲಿ ಬಿಸಿಲು ಇರುತ್ತದೆ, ಈ ಋತುವಿನಲ್ಲಿ ಚಳಿಗಾಲ ಇರುತ್ತದೆ. ಈಗ ಆ ರೀತಿ ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಮೊದಲಿಂದ ನಡ್ಕೊಂಡು ಬಂದಿದೆ ಆ ತರ ಇಲ್ವೇ ಇಲ್ಲ. ಈ ಬರಬಾರದ ಸಮಯದಲ್ಲಿ ಮಳೆ ಬರ್ತಾ ಇದೆ, ಬೇಡವಾದಂತಹ ಸಮಯದಲ್ಲಿ ಬೆಳೆಗಳೆಲ್ಲ ಹಾಳಾಗ್ತಾ ಇವೆ. ಈ ಒಂದು ಕಾರಣದಿಂದ ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರ ಹಾಳಾಗ್ತಾ ಇದೆ. ಈ ಒಂದು ಅಸಮರ್ಪಕತೆ ಮುಂತಾದ ಹವಾಮಾನ ಬದಲಾವಣೆಗಳ ಪರಿಣಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬದುಕಿನ ಮೂಲಭೂತ ಜಲ ಮತ್ತು ಗಾಳಿ ಕೂಡ ಸುರಕ್ಷಿತವಾಗಿಲ್ಲದ ಪರಿಸ್ಥಿತಿ ನಮ್ಮದಾಗಿದೆ. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪರಿಸರ ಸಂರಕ್ಷಣೆ ಕಡ್ಡಾಯವಾಗಿದ್ದು ಪ್ರತಿಯೊಬ್ಬ ನಾಗರಿಕ ಇದರಲ್ಲಿ ಹೊಣೆಗಾರಿಕೆಯನ್ನು ಹೊಂದಬೇಕು ಅಂತ ನನಗನ್ನಿಸ್ತಾ ಇದೆ.
1: ನಿಜ, ನೂರಕ್ಕೆ ನೂರು ನಿಜ ನಿಮ್ಮ ಮಾತು. ಪ್ರತಿಯೊಬ್ಬ ನಾಗರಿಕ ತನ್ನದೇ ಆದ ಒಂದು ಜವಾಬ್ದಾರಿಯನ್ನು ತಿಳಿದುಕೊಂಡು ಮರಗಿಡಗಳನ್ನು ಕಡಿಯಲಾರದಂಗೆ ಮಕ್ಕಳಲ್ಲಿ ಕೂಡ ಜಾಗೃತಿ ಮೂಡಿಸಿ ಇದನ್ನು ಮಾಡಿದರೆ, ಪ್ಲಾಸ್ಟಿಕ್ ಕೂಡ ಕಡಿಮೆ ಮಾಡಿದರೆ ನಾವು ಒಂದು ಸುಂದರವಾದ ಭವಿಷ್ಯವನ್ನು ಕಟ್ಟಬಹುದು ಅಂತ ನನ್ನ ಅನಿಸಿಕೆ.
2: ಹೌದು, ಅದೇ ರೀತಿ ಶಕ್ತಿಯ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಬೇಕು. ಬಳಕೆಯಾಗದ ಉಪಕರಣಗಳನ್ನು ಆಫ್ ಮಾಡಬೇಕು, ಶಕ್ತಿ ಸಮರ್ಥ ಬಲ್ಬ್ಗಳನ್ನು ನಾವು ಬಳಸಬೇಕು. ಇದರಿಂದ ನಾವು ಪರಿಸರವನ್ನು ಉಳಿಸಿಕೊಳ್ಳಬಹುದು. ಮೇಡಮ್, ಅದೇ ರೀತಿಯಾಗಿ ಪರಿಸರ ಉಳಿಸಲು ಯುವಕರು ಏನು ಮಾಡಬಹುದು?
0: ಸಾರ್ವಜನಿಕರಿಗೆ ಅಂದರೆ ಈಗಿನ ಯುವಕರಿಗೆ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ನಡೆಸಿ ಒಂದು ಶಿಕ್ಷಣ ಅವರ ಹತ್ರ ಒಂದು ಅವಗಾಹನೆ ಮೂಡುವಂತೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಇದರಿಂದ ನೀವು ಹೇಳಿದಂತೆ ಸೌರಶಕ್ತಿ ಮತ್ತು ಗಾಳಿ ಶಕ್ತಿಯನ್ನು ನಾವು ಉತ್ತೇಜಿಸಬಹುದು. ಅನಾವಶ್ಯಕವಾಗಿ ಮನೆಯಲ್ಲಿ ನೀರನ್ನು ಹರಿಸುವುದು, ಆಮೇಲೆ ಕರೆಂಟ್ ದುರ್ಬಳಕೆಯನ್ನು ಮಾಡುವುದು, ಅನಾವಶ್ಯಕವಾಗಿ ವಾಹನಗಳ ಬಳಕೆ. ಎಷ್ಟು ವಾಹನಗಳು, ಒಂದು ಮನೆಯಲ್ಲಿ ಒಂದು ಕಾರ್ ಇರಲಾರದೆ ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಕಾರುಗಳನ್ನು ಇಟ್ಕೊಂಡಿರ್ತಾರೆ. ಆ ಕಾರಿನಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಅನಾವಶ್ಯಕ, ಅದು
1: ಅನಾವಶ್ಯಕ ಮತ್ತು ವಾಯುಮಾಲಿನ್ಯ ಜಾಸ್ತಿ ಆಗ್ಲಿಕ್ಕೆ ಅದು ಕಾರಣ ಆಗಿದೆ.
0: ಹೌದು,
2: ನೀವು ಹೇಳಿದ ಹಾಗೆ ಯುವಕರು ಸಾರ್ವಜನಿಕ ಸಾರಿಗೆಯನ್ನು ಬಳಸಲು ಅಥವಾ ನಡೆಯಲು ಪ್ರಯತ್ನಿಸಬೇಕು.
1: ಹೌದು, ನಿಜ. ಏನಾಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ, ಸ್ವಲ್ಪ ದೂರ ಹೋಗ್ಲಿಕ್ಕೆ ಕೂಡ ಅವರು ತಮ್ಮದೇ ಆದ ವಾಹನವನ್ನು ತೆಗೆದುಕೊಂಡು ಹೋಗ್ತಾರೆ. ನಡೆಯೋದು ಅನ್ನೋದೇ ಕಡಿಮೆ ಆಗ್ಬಿಟ್ಟಿದೆ. ನಡೆಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ನಾವು ಅವರಿಗೆ ತಿಳಿಸಿಕೊಡಬೇಕು.
0: ನರೇಂದ್ರ ಮೋದಿ ಅವರು ಹೇಳಿದಂತೆ, ಇತ್ತೀಚಿನ ಒಂದು ನಿಯಮಗಳನ್ನು ಹೇಳಿದಂತೆ, ನಾವು ವಾಹನಗಳನ್ನು ಅನಾವಶ್ಯಕ ಬಳಸಬಾರದು, ಅನಾವಶ್ಯಕ ಖರ್ಚುಗಳನ್ನು ಮಾಡಬಾರದು. ಈ ಮುಂದಿನ ಪೀಳಿಗೆಗೆ ಒಂದು ನಾವು ಒಂದು ಬಳುವಳಿ ಕೊಡುವಂತಹ ಒಂದು ಪ್ರಸಂಗ ನಮ್ದಾಗಿದೆ. ಏನು ಅಂತಂದ್ರೆ, ಇದೊಂದು ಆಮ್ಲಜನಕ, ಒಂದು ಸುಂದರವಾದ ಒಂದು ವಾತಾವರಣ, ಇದರಿಂದ ರೋಗಗಳನ್ನು ಬರ್ತಾ ಇದೆ ನಮಗೆ. ರೋಗಗಳು ಅದನ್ನು ಮುಖ್ಯ. ಆಮ್ಲಜನಕ ಕೊರತೆಯಿಂದಾಗಿ ಈ ಗಿಡಗಳು ಇರಲಾರದಂತಹ ಒಂದು ಪರಿಸ್ಥಿತಿ ಉಂಟಾಗಿ ಅನೇಕರಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಇರಲಾರದಂತೆ ಸಣ್ಣ ಮಕ್ಕಳಲ್ಲಿ ಕಾಯಿಲೆಗಳು ಬಹಳ ಕಾಣಿಸ್ತಾ ಇದೆ. ಇದಕ್ಕೇನಂತೀರಿ ಮೇಡಮ್ ನೀವು?
1: ನಿಜ ರೀ, ನೀವು ಹೇಳೋದ ನಿಜ, ನೂರಕ್ಕೆ ನೂರು ನಿಜ ಇದೆ. ಯಾಕಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅವರಲ್ಲಿ ಆ ಶಕ್ತಿ ಇಲ್ದಂಗ ಆಗ್ಬಿಟ್ಟಿದೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮತ್ತೆ ನಾವು ಎಲ್ಲಿ ಸುತ್ತಿ ಬಳಸಿ ಎಲ್ಲಿಗೆ ಬರ್ತೀವಿ, ಗಿಡಗಳನ್ನು ನೆಡ್ರಿ, ಚೆನ್ನಾದ ವಾತಾವರಣವನ್ನು ಪಡೆಯಿರಿ, ನಿಮಗೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇರಲಾರದಂತ ಪ್ರದೇಶವನ್ನು ಸೃಷ್ಟಿ ಮಾಡ್ರಿ ಅಂತ ನಾನು ಹೇಳೋದು.
2: ಹೌದು, ಅದೇ ರೀತಿಯಾಗಿ ಟೆರೇಸ್ ಗಾರ್ಡನ್ ಮೂಲಕ ಕೂಡ ನಾವು ನಮ್ಮ ಸ್ವಂತ ತರಕಾರಿಗಳನ್ನು ಸಹ ನಾವು ಬೆಳೆಸಬಹುದು. ಕಲುಷಿತ ತರಕಾರಿ ತಿನ್ನುವ ಬದಲು ನಮ್ಮ ಸ್ವಂತ ತರಕಾರಿಗಳನ್ನು ಬೆಳೆಸಿದರೆ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತದೆ.
0: ಸರಿಯಾಗಿ ಹೇಳಿದ್ರಿ ಮೇಡಮ್. ಮನೆಯಲ್ಲೇ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಾವು ತರಕಾರಿಗಳನ್ನು ಬೆಳೆಸಿ ಆ ಒಂದು ಆರ್ಗ್ಯಾನಿಕ್ ರಾಸಾಯನಿಕ ಬಳಕೆ ಇಲ್ಲದೇನೆ ಆರ್ಗ್ಯಾನಿಕ್ ಆಗಿ ತರಕಾರಿಗಳನ್ನು ತಿನ್ನೋದ್ರಿಂದ ಮಕ್ಕಳಲ್ಲಿ ನಮ್ಮ ಎಲ್ಲರ ಒಂದು ದೃಷ್ಟಿಯಲ್ಲಿ ಒಂದು ನಮ್ಮ ಆರೋಗ್ಯ ಸುಧಾರಿಸಬಹುದು.
2: ಪರಿಸರ ಉಳಿಸಲು ಸರ್ಕಾರದ ಪಾತ್ರವೂ ಕೂಡ ಅತಿ ಮುಖ್ಯ. ಅದರ ಬಗ್ಗೆ ಏನಾದರೂ ಹೇಳಬಹುದಾ?
1: ಇದೆ, ಸರ್ಕಾರ ಕೂಡ ತನ್ನದೇ ಆದ ಒಂದು ಪಾತ್ರವನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ನಾವು ಮನೆಯಿಂದಲೇ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಈಗ ಹೇಳಿದೆ ಅಂದ್ರೆ, ಈಗ ಎಷ್ಟೋ ಸುಧಾರಣೆಗಳನ್ನು ನಮ್ಮ ಮೋದಿಜಿಯವರು ತಂದಿದ್ದಾರೆ. ಅದರಲ್ಲಿ ಈ ಗಿಡಗಳನ್ನು ನೆಡೆಯುವುದು ಕೂಡ ಒಂದು ಕಾರ್ಯಕ್ರಮ ಇದೆ. ಈ ಸ್ಕೂಲ್ನಲ್ಲಿ ಪ್ರತಿ ವರ್ಷ ನಾವು ನಮ್ಮ ಮಕ್ಕಳಿಗೆ ಮಕ್ಕಳಿಂದಲೇ ನಡೆಸುತ್ತೇವೆ ಸಸಿಗಳನ್ನು ತರಿಸಿ. ಅಂದ್ರೆ ಅದು ಸರ್ಕಾರ ಕೊಟ್ಟು ಕಳಿಸ್ತದೆ ನಮಗೆ ಇಂತಿಷ್ಟು ಅಂತ, ಒಂದು ಕೆಲವೊಂದು ಸಸಿಗಳನ್ನು ಕಳಿಸಿ ಮಕ್ಕಳಿಂದ ನಡೆಸಿರಿ ಅಂತ. ಅದು ಜುಲೈ 1ರಿಂದ 7ರವರೆಗೆ ಈ ವಾರದಲ್ಲಿ ನಾವು ನೆಟ್ಟು ತೋರಿಸುತ್ತೇವೆ. ಅದು ಅಂದ್ರೆ ಅದು ಮಕ್ಕಳಿಗೆ ಜಾಗೃತಿ ಮೂಡಿಸುತ್ತದೆ, ಸರ್ಕಾರ ಕೂಡ ತನ್ನ ಪಾತ್ರವನ್ನು ವಹಿಸಿದಂತ ಇರುತ್ತದೆ.
0: ಹೌದು ಮೇಡಮ್. 2026ರ ವರಮಹೋತ್ಸವದ ಧ್ಯೇಯವಾಕ್ಯವೂ ಆದಂತಹ ಪ್ಲಾಂಟ್ ಟ್ರೀಸ್ ಸೇವ್ ಅರ್ಥ್, ಅಂದ್ರೆ ಗಿಡಗಳನ್ನು ನೆಡಿ ಭೂಮಿಯನ್ನು ಉಳಿಸಿ, ಇದು ಈ ವರ್ಷದ ಒಂದು ಧ್ಯೇಯವಾಕ್ಯವಾಗಿದೆ. ಇದು ಅರಣ್ಯೀಕರಣದ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಮತ್ತು ಪ್ರತಿಯೊಬ್ಬ ನಾಗರಿಕನು ಹಸಿರು ಮತ್ತು ಆರೋಗ್ಯ

0: ಆರೋಗ್ಯಕರ ಗ್ರಹಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಹೇಳಬಹುದು.
1: ಪರಿಸರ ಸಂರಕ್ಷಣೆಯು ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವಿರುವ ಜಾಗತಿಕ ಕಾಳಜಿಯಾಗಿದೆ. ಹಲವಾರು ಒಪ್ಪಂದಗಳು ಮತ್ತು ಉಪಕ್ರಮಗಳು ಪರಿಸರ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿವೆ.
0: ಪರಿಸರ ಮಾಲಿನ್ಯ ಹಾಗೂ ಅದರ ಸಂರಕ್ಷಣೆಯನ್ನು ಬಹಳ ಮುತುವರ್ಜಿಯಿಂದ ನಿಭಾಯಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವಂತೆ ಮಕ್ಕಳಲ್ಲಿ ಈ ತಿಳುವಳಿಕೆ ಪ್ರಾರಂಭದಿಂದಲೇ ಕೊಡಬೇಕು. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಹೇಳಬೇಕಂದ್ರೆ ಅದರ ಮಹತ್ವ ಒಂದೇ ಎರಡೇ. ಒಂದು ಮಾತಲ್ಲಿ ಹೇಳುವುದಾದರೆ, ಶುದ್ಧ ಗಾಳಿ ಮತ್ತು ನೀರನ್ನು ಕಾಪಾಡುವುದು, ಜೀವ ವೈವಿಧ್ಯವನ್ನು ಉಳಿಸಿಕೊಳ್ಳುವುದು ಮತ್ತು ಹವಾಮಾನ ಬದಲಾವಣೆ ತಡೆಯುವುದು, ಭೂಮಿಯ ಸಂಪನ್ಮೂಲಗಳನ್ನು ಭವಿಷ್ಯದ ಪೀಳಿಗೆಗೆ ಉಳಿಸುವುದು, ಇದು ಬಹಳ ಮಹತ್ವವಾದ ಕರ್ತವ್ಯ ನಮ್ಮದಾಗಿದೆ.
1: ಇನ್ನೊಂದು ರೀತಿಯಲ್ಲಿ ನಾವು ಪರಿಸರವನ್ನು ಸಂರಕ್ಷಿಸಬಹುದಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ ಎಂದು ಹೇಳುತ್ತಾರಲ್ಲ, ಸೊ ಅದೇ ರೀತಿಯಾಗಿ ನಾವು ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಮರುಬಳಕೆ ಮಾಡುವ ಮೂಲಕ ನಾವು ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು, ನಮ್ಮ ಸಂಪನ್ಮೂಲ ರಕ್ಷಣೆಗಳನ್ನು ಮಾಡಬೇಕು.
0: ನೀವು ಸರ್ಕಾರದ ಬಗ್ಗೆ ಕೇಳಿದ್ರಲ್ಲ, ಸರ್ಕಾರ ಕೂಡ ಸಹ ಬಹಳಷ್ಟು ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಪರಿಸರ ಸಂರಕ್ಷಣೆಗೆ. ಉದಾಹರಣೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮಾಡುವುದು, ಮರುಬಳಕೆ ವ್ಯವಸ್ಥೆಯನ್ನು ಬಲಪಡಿಸುವುದು, ಅಂದ್ರೆ ಈ ರೀಸೈಕಲ್ ಮಾಡಿ ಮತ್ತೆ ಅದೇ ನೀರನ್ನು ವ್ಯರ್ಥ ಮಾಡದೆ ಶುದ್ಧವಾಗಿ ಅದನ್ನು ಮರುಬಳಕೆ ಮಾಡುವುದು, ಮತ್ತು ಅರಣ್ಯ ಸಂರಕ್ಷಣೆ. ಈ ಕಾನೂನು ಬಹಳ ಸ್ಟ್ರಿಕ್ಟ್ ಆಗಿದೆ. ಈ ರೋಡ್ ಅಲ್ಲಿ ನಾವು ಜರ್ನಿ ಮಾಡಬೇಕಾದ್ರೆ ನೋಡ್ಬೇಕು, ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಮಾರ್ಕ್ ಮಾಡಿ ಅವರು ಅಷ್ಟೊಂದು ಕಾಳಜಿ ವಹಿಸಿ ಅಷ್ಟದನ್ನು ಕಾಪಾಡ್ತಾ ಬರ್ತಾ ಇದ್ದಾರೆ. ಅರಣ್ಯ ಸಂರಕ್ಷಣೆ ಮತ್ತು ಮರ ನೆಡುವುದು ಸಹ ಈ ಶಾಲಾ ಕಾಲೇಜುಗಳಲ್ಲಿ, ಮೇಡಮ್ ನೀವು ಹೇಳಿದ್ರಿ, ಪ್ರತಿ ವರ್ಷ ಈ ಒಂದು ವನ ಮಹೋತ್ಸವವನ್ನು ಪ್ರತಿ ವರ್ಷ ಒಂದು ವಾರದವರೆಗೂ ಮಕ್ಕಳು ಅದೊಂದು ವಿಜೃಂಭಣೆಯಿಂದ ಆಚರಿಸ್ತಾ ಇರೋದನ್ನ ನಾವು ನೋಡಬಹುದು. ಟಿವಿಯಲ್ಲಿ ಎಲ್ಲಾ ಕಡೆ ನಾವು ನೋಡ್ತಿರ್ತೀವಿ, ಎಲ್ಲಾ ಕಚೇರಿ, ಖಾಸಗಿ ಕಚೇರಿಯಲ್ಲಿ, ಈ ಶಾಲಾ ಕಾಲೇಜುಗಳಲ್ಲಿ. ಈ ಒಂದು ಜುಲೈ ತಿಂಗಳು ಬಂತಂದ್ರೆ ಮಕ್ಕಳಿಗೆ ಅದೇನೋ ಖುಷಿ, ನಾವು ಶಾಲೆಯಲ್ಲಿ ಗಿಡ ಇಡ್ತೀವಿ ನಾವು ಅಂತ ಹೇಳಿ ಮನೆಯಲ್ಲೆಲ್ಲ ಹೇಳ್ತಾ ಇರ್ತಾರೆ ಈ ಮರ ನೆಡುವುದು. ಇನ್ನೊಂದು ಕಾನೂನು ಹೇಳಿದ್ರು, ಅಕ್ರಮ ಕಾಡು ಕಟಾವು. ಅಂದ್ರೇನು, ಮೊದಲಿನ ಕಾಲದಲ್ಲಿ ಗಿಡಗಳನ್ನು ಕಡಿತಾ ಇದ್ರು ಯಾರಿಗೂ ತಿಳಿಯದಂತೆ, ರಾತ್ರಿ ಸಮಯದಲ್ಲಿ ಗಿಡಗಳನ್ನು ಕಡಿದು ಮಾರಾಟ ಮಾಡಿಕೊಳ್ಳೋದು. ಈಗ ಆ ತರ ಏನು ನಡೀತಾ ಇಲ್ಲ,
2: ಬಿಗಿಯಾದ ಬಂದೋಬಸ್ತ್ ಇದೆ.
0: ಬಹಳಷ್ಟು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ನೀವು ಹೇಳಿದ್ರಲ್ಲ, ಶಕ್ತಿ ಸಾಮಗ್ರಿಗಳಾದಂತಹ ಸೌರಶಕ್ತಿ, ಗಾಳಿ ಶಕ್ತಿಯನ್ನು ಅವರು ಸರ್ಕಾರದವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ರೀತಿಯಿಂದ ತೆಗೆದುಕೊಂಡ ಕಾನೂನು ರೀತಿಗಳನ್ನು ನೋಡಿದರೆ ನಾವು ಮುಂದಿನ ಪೀಳಿಗೆಗೆ ಏನಾದರೂ ಉಳಿಸಬಹುದು ಅಂತ ಅನಿಸ್ತಾ ಇದೆ.
2: ಹೌದು ಹೌದು.
0: ಕೆಲವು ಘೋಷಣೆಗಳನ್ನು ಸಹ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಬರೆದು ಹಚ್ಚಿದರೆ ಅದರ ಒಂದು ಅವಗಾಹನೆಯು ಎಲ್ಲರಲ್ಲೂ ಮೂಡುವ ಸಾಧ್ಯತೆ ಇದೆ. ಉದಾಹರಣೆಗೆ, ಕಾಡು ಬೆಳೆಸಿ ನಾಡು ಉಳಿಸಿ, ಈ ತರಹದ ಸ್ಲೋಗನ್ಗಳನ್ನು, ಘೋಷಣೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಬರೆದು ಹಚ್ಚಿದರೆ ಎಲ್ಲ ಸಾಮಾನ್ಯ ಜನರಿಗೂ ಇದು ಒಂದು ವಿಷಯ ತಲುಪುತ್ತದೆ. ವನ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿ ಪ್ರತಿ ವರ್ಷ ನಾವು ಯಾವ ರೀತಿ ಜುಲೈಯಲ್ಲಿ ಮಾಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲೂ ಒಂದು ದೊಡ್ಡ ದೊಡ್ಡ ಒಂದು ಪ್ಯಾಂಪ್ಲೆಟ್ಗಳಲ್ಲಿ, ಬೋರ್ಡ್ಗಳಲ್ಲಿ ಬರೆದು ಹಚ್ಚಿದರೆ ಹೊಸ ರೀತಿಯ ಒಂದು ಆಂದೋಲನ ಆಗಬಹುದು ಅಂತ ಅನಿಸ್ತದೆ. ಉದಾಹರಣೆಗೆ ಕೆಲವು ಸ್ಲೋಗನ್ಗಳು, ಪರಿಸರವಿದ್ದರೆ ಸಂಸಾರ, ಇದೇ ಸೃಷ್ಟಿಯ ಸಾರ, ಮನೆಗೊಂದು ಮರ ಊರಿಗೊಂದು ವನ, ಕಾಡು ಬೆಳೆಸಿ ಭೂ ತಾಪಮಾನ ಇಳಿಸಿ, ಕಡಿದರೆ ಮರ ಬರುವುದು ಬರ, ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ, ಪರಿಸರ ನಾಶ ಮನುಕುಲ ಸರ್ವನಾಶ, ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು, ಪರಿಸರ ಉಳಿಸಿ ಮಾನವ ಬದುಕನ್ನು ಗೆಲಿಸಿ, ಪರಿಸರದ ಪ್ರತಿಯಂಗ ಜೀವನದ ಅವಿಭಾಜ್ಯ ಅಂಗ, ಹಸಿರೇ ಉಸಿರು, ಪರಿಸರ ಉಳಿಸಿ ಪ್ರಕೃತಿ ಬೆಳೆಸಿ, ನೈಸರ್ಗಿಕ ಪರಿಸರವನ್ನು ನಿಮ್ಮ ಅಭ್ಯಾಸವಾಗಿಸಿ.
2: ನೀವು ಹೇಳಿದ ಹಾಗೆ ಉಷಾ, ಇವನ್ನ ನಾವೆಲ್ಲರೂ ಮಕ್ಕಳಿಗೆ ದಿನಾ ನಾವು ಪ್ರೇಯರ್ ಅನ್ನು ಹೇಳಿಸ್ತಿರ್ತೇವೆ ಮಕ್ಕಳಿಗೆ, ಇದೇ ತರ ಇವನ್ನೆಲ್ಲ ಈ ಸ್ಲೋಗನ್ಗಳನ್ನು ಘೋಷಣೆಗಳನ್ನು ಹೇಳಿಸಬಹುದು. ಅಂದ್ರೆ ಅವ್ರ ತಲೆಯಲ್ಲಿ ಹೇಳಿ ಹೇಳಿ ಅದು ಬಂದ್ಬಿಡ್ತದ ಅವರಿಗೆ. ಹಂಗಾದ್ರೆ ನಾವು ಗಿಡಗಳನ್ನು ನೆಡಬೇಕು, ಗಿಡಗಳಿಂದ ನಮಗಿಂತ ಉಪಯೋಗ ಇದೆ, ಅದು ರಿಪೀಟ್ ಆಗೋದ್ರಿಂದ ಅವ್ರಿಗೆ ಏನಾಗ್ತದೆ, ಅರೆ ನಾವು ಮಾಡ್ಬೇಕು ಇದನ್ನ ಅನ್ನೋ ಅಂತ ಒಂದು ಜಾಗೃತಿ ಮೂಡ್ತದ ಮಕ್ಕಳಲ್ಲಿ. ನಿಜ, ನೀವು ಹೇಳಿದ್ದು ತುಂಬಾ ನಿಜ.
1: ನಾವು ಕೊನೆಯದಾಗಿ ಹೇಳಬೇಕಾದರೆ ಪರಿಸರ ರಕ್ಷಿಸುವಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪಾತ್ರ ವಹಿಸಬೇಕು.
0: ಹೌದು, ಸರಿಯಾಗಿ ಹೇಳಿದ್ರಿ. ನಮ್ಮೆಲ್ಲರ ಒಂದು ಜವಾಬ್ದಾರಿ, ಪ್ರತಿಯೊಬ್ಬರ ಮೇಲೆ ಒಂದು ಇದು ಜವಾಬ್ದಾರಿ ಇದೆ. ಕೇವಲ ಶಾಲಾ ಶಿಕ್ಷಕರ ಮೇಲೆ ಅಥವಾ ತಂದೆ ತಾಯಿಯಂದ್ರ ಮೇಲೆ ಅಥವಾ ಯಾವುದೋ ಯುವಕರ ಮೇಲೆ ಇಲ್ಲ, ಪ್ರತಿಯೊಬ್ಬ ಒಂದು ನಾಗರಿಕರ ಮೇಲೆ. ನಮ್ಮ ಜೀವನ ಶೈಲಿಯನ್ನು ನಾವು ಈಗಲಿಂದಲೇ ನಾವು ಬದಲಾವಣೆ ಮಾಡಿಕೊಂಡು ಸಮಾಜಕ್ಕೆ ನಾವು ಸದೃಢವಾದ ಒಂದು ಆರೋಗ್ಯಕರವಾದ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಈ ವನ ಮಹೋತ್ಸವವನ್ನು ನಾವು ಈ ರೀತಿಯಿಂದ ಮಾಡ್ತಾ ಬಂದ್ರೆ ಸ್ವರ್ಗದಂತಹ ರಾಮರಾಜ್ಯವನ್ನು ನಾವು ಕಾಣುವಂತೆ ಆಗಬಹುದು, ಕಟ್ಟುವಂತೆ ಆಗಬಹುದು.
2: ನಿಜ ನಿಜ.
1: ಅದೇ ರೀತಿಯಾಗಿ ಸಾಮೂಹಿಕ ಪ್ರಯತ್ನ ಮೂಲಕ ಮಾತ್ರ ನಾವು ನಮಗಾಗಿ ಮತ್ತು ಮುಂದಿನ ಪೀಳಿಗೆಗೆ ಆರೋಗ್ಯಕರ ಸುಸ್ಥಿರ ಗ್ರಹವನ್ನು ಖಚಿತಪಡಿಸಿಕೊಳ್ಳಬಹುದು.

0: ಪರಿಸರ ಸಂರಕ್ಷಣೆ ವನಮಹೋತ್ಸವ ಮಹತ್ವದ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ಹಂಚಿಕೊಂಡ ಶ್ರೀಮತಿ ವಿದ್ಯಾದೇಶಪಾಂಡೆ ಮೇಡಮ್ ಹಾಗೂ ಶ್ರೀಮತಿ ಉಷಾ ಮೇಡಮ್ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ವರ್ಷದ ವನಮಹೋತ್ಸವದ ಧ್ಯೇಯವಾಕ್ಯ
1: ಗಿಡಗಳನ್ನು ನೆಡಿ ಭೂಮಿಯನ್ನು ಉಳಿಸಿ.
0: ಧನ್ಯವಾದಗಳು.
2: ಶ್ರೋತೃಗಳೇ, ವನಮಹೋತ್ಸವದ ಕುರಿತಾಗಿ ವಿಶೇಷ ಚರ್ಚಾ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ವಿದ್ಯಾದೇಶಪಾಂಡೆ, ಶ್ರೀಮತಿ ಉಷಾ ಜೋಶಿ, ಶ್ರೀಮತಿ ಕೃತಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರ ಹಿಮಪಾತ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಚಿತ್ರಾ.

ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಗುರುವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ರತ್ನ ಅಚ್ಚಕ್ಕಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.